ಅನ್ನವ ಯವ ಭಗವಂತುಡ ಕುರುಬಾದ ಕುಲ್ಲು ಗೋಲ ಓ ದೇವುಡ ಕುರ್ರಾಲು ಬಾಟ ಬೆಟ್ಟ ನಾರಾಯಣೋ ಇಡಬಾದ ಕುಲ್ಲು ಗೋಲ ಓ ದೇವುಡ ಏನುಗಾಲು ಬಾಟ ಬೆಟ್ಟ.